0: ಗೌರಿ ಸುತಯೇ ಪರ್ವೋ ಗಣಪತಿ ಅಷ್ಟ ಸಿದ್ಧಿ ಪತೇ ಸ್ವಾಮಿ ಗಜಭಕ್ರಂತ ಗುಣ ನಿಧಾನ ದಿವೃತಿ ಪತಿ ಹೇ ಲಂಬೋ ಯಕದಂತ ಬೀಜುಲಿ ಜಾಯಿ ಕೆತಲಾ ಕಲೇಖನಿ ಮೇರಾ ದುಃಖ ತರ ಪಿರುನ್ನ ಧರತಿ ಸಂಸಾರ ಸಬ್ದೇಖನಿ ಹೇ ವಿಷ್ಣು ಕರುಣಾ ನಿಧಿ ಹಳಘಡಿ ಲಕ್ಷ್ಮೀ ಸಂಗೈ ಮಾಲಿನೆ ಹೇ ಬಿಸಂಬರ ಹೇ ಹರಿ ನರಹರಿ ಯಗ್ ಭಕ್ತಲೆ ದೇಖಿನೆ ಈ ರಾಧಾಪತಿ ರುಕ್ಮಿಣಿ ಕಾ ಪತಿ ಪ್ರಭು ಯೇ ಜಾನಕಿ ಕಾ ಪತಿ ಮೇರಾ ದುಃಖ ಸಬೈ ಬಳಾರಿ ದಿನವಸ್ ಬಹುಶಿಷ್ ಮಿಲೋ ಸುಖ ಜತಿ ಏ ಶಂಭು ಶಿವೆ ಸತೀ ಪತಿ ಹರಿ ಶ್ರೀಮತಿ ಗಂಗಾಲಿನೆ ಜೋಗಿ ಹರಿ ಭಕ್ತ ಭಕ್ತ ಹರುಕಾ ಸಂತಾಪ ಸಬ್ ನಾಚಿನೆ ಶ್ರೀಮತಿ ಸಶಿಲಾಮುನೆ ಮಿರ್ಗಲಿನೆ ತಿನ್ ನೇತ್ರ ರೇ ಶೋಭಿನೆ ಹೇ ನಿರ್ವಾಣ ಅನೇಕ ಸೇವಕ ಮೋ ಜ್ಞಾನ ಭಕ್ಷಿಯ ತಿರುವುನೆ ಈ ರಾಜಾ ಪ್ರಕಾರ ಕಾ ಪಿತಾಜಿ ಮಕ ಯೇ ಅಂಧಕಾರಿ ಹರಿ ಯಾ ಪತಿ ನಿಶೇಶ್ವರ ಪಿತಾ ಕೋಥನ್ ಹಜುರ್ ಕಾ ಸರಿ ಈ ಸೂರ್ಯ ಜಗತ್ ಭರಿ ಘುಮಿ ಘುಮಿ ಸಬ್ಕೋ ವಿಚಾರ ಕರ ದಿನಿ ಸಾರಾ ರೋಗ ನಾಶ ಕರಾಯಿ ಬಕ್ಸನ್ ಹೋಸ್ ಮೇರಾ ಉಪರ ದುಃಖ ದಿನಿ ಹೇ ದೇವಿ ದುಃಖ ನಾಶಿನಿ ಭಗವತಿ ಹೇ ವಿಷ್ಣು ಮಾಯಾ ರಮಾ ಹೇ ನಾರಾಯಣಿ ಸಾರಾದೆ ಗಿರಿಸುತಿ ಧೃತಿ ದಿನ ಹೋಸ್ ಮಮ ಯೋ ಪಂಚ ಏನಾಕೋ ಶತ್ರುತಿ ಜೌನ ಜಾನ ಪಡದಾಸನ್ ಘರೈಮಾ ಬಸಿ ತಿನ್ಕ ದುಃಖ ವಿನಾಶ ಗರಿ ಸುಖ ದಿನ ಈ ದೇವ ಕಮರ್ ಕಸಿ ಯೋ ಪಂಚ ಏನಾಕೋ ಚರಣ ಕಮಲಮಾ ಶಿರ್ಲಾಯಿ ಪೈಲೆ ಧರಿ ವಿಸ್ತಾರ ಗರ್ಚು ಮುಶ್ರೀ ಹರಿಜಿಕೋ ಸೋಲೋ ಭಾಕಾಲೆ ಗರಿ ಅಥ ಸರಸ್ವತಿ ಮಾಯ ಬಿನಾ ಪೋಸ್ತಕ ಧಾರಿಣಿ ಹಂಸ ವಾಹಿನಿ ವಿಧಾನ ಕರೋ ತುಮೆ ಪ್ರಥಮ ಭಾರತಿ ನಾಮ ದ್ವಿತೀಯ ಸರಸ್ವತಿ ತೃತೀಯ ಶಾರದಾ ದೇವಿ ಚತುರ್ಥ ಹಂಸ ವಾಹಿನಿ ಪಂಚಮತು ಜಗತ್ ಮಾತ ಖಟ ಭಾಗೇಶ್ವರೀ ಸಪ್ತಮ ಶೈವಾಚ ಕೌಮಾರೀ ಚಂದಮ ಪರ ದಾಯಿನ ನಮೋ ಬುದ್ಧಿ ಚಲಿತ್ರಿ ದಶಮ ಬ್ರಹ್ಮಚಾರಿ ಏಕದಶ ಚಂದ್ರ ಘಂಟ ದ್ವಾದಶ ಭುವನೇಶ್ವರಿ ತ್ರದಶ ನೈ ಪಠೇಂದ್ರ ಧೀವ್ರ ಬಸಂತ ಬರ್ಮ ರೂಪ ಸರಸ್ವತಿ ಓಂ ನಮೋ ಭಗವತಿ ವಾಸುದೇವಾಯ ನಮ ಗುಪ್ತಿ ನಾಮ ಧರಿ ಸಕಿ ನಗರಮಾ ಪಹನಿ ಬಖತ್ಮಾ ಪನಿ ಕಷ್ಟ ರಿಷಿತ ಕಷ್ಟ ಭೋಗ ಗರಿಯಾ ಉತ್ತೀರ್ಣ ಹೋಲಾ ಭನಿ ಚಿಂತಾ ಧೇರ ಹುಂದಾ ಜುಜಿಷ್ಠಿ ರಜಿಕ ಮನ್ಮಾ ಲಹಡಿಯೋ ಗಯೋ ಸಮಜಿ ಝಟ್ಟ ತಾ ಜಗತ ಜನನಿಕ ತೌಧನ ಲಾಗ್ನು ಭಯ ಮಾಲಿಕ ಚೌಧರಿ ಭಗವಾನಾ ಕಿ ಜೋ ಭಗವತಿ ಖಾತಿರ್ ಭದ್ರೈಮಾ ಗಯಿ ಲೀಲಾ ಗರ್ನು ಭಯೋ ಯಶೋಮತಿಜಿಕಾ ಕೊಗಬಾಳ ಪೈದಾ ಭಯ ನಂದೈಕಾ ಕುಲಲಾಯಿ ಉಜಲ ಜಲ ಗರಿ ಭಕ್ತೈಗೋ ಪ್ರೇಮ ಪ್ರೇಮ ಧರಿ ಕಂಸೈಕೋ ಪನಿ ಗರ್ಭನಾಶ ಹುನ ಗಯೋ ಜಸ್ಕಾ ಪ್ರಭಾವಲೆ ಗರಿ ಕಂಸೈಲೆ ಪನಿ ಮಾರ್ನಕೋ ಮನ ಗರಿ ಆತ್ಮಾ ಉಠಾಯೋ ಜಸೈ ಬೀದುರ್ಕಾ ಶರೀರು ಪಧಾರಿ ಗಗನಮಾ ಉಣ್ಣು ಭಯೋ ಝರ್ತಸೈ ಲೋಮಾ ಬಿತೆರ ಪಸ್ರ ಜಸಕೋ ಖಡ್ಕೈಚ ಆತ್ಮಾ ಪನಿ ಪರ್ಖ್ಯಾ ಚಂತಿನ ಲೋಕಮಾ ಭಗವತಿ ಬೈನಿ ಹರಿ ಕೋ ಬನಿ ದುಃಖಿ ಧ್ವೈ ಜಗಧೋಂಬೆಕಾ ಚರಣಕಾ ಧ್ಯಾನಗಾರ ಧಾಚನ್ ಜೋ ಯಾ ಪಾಪಕೋ ಮುಕ್ತ ಭಯರ ಭಕ್ತರುತಿ ಪುಗ್ಚನ್ ಪರಂ ಪರಮಾ ಗಾಯಿ ಧಾಪ ಬಿಖೆ ಗಿರಿನ್ ಯತಿ ಬನೆ ಸಜನ್ ಜೌನೆ ರೀತ್ ಗರಿ ಜಿಕ್ಚನ್ ಸೋಯ್ ರೀತಲೆ ತ ಭಕ್ತ ದುಃಖ ಪರದಾ ಉದಾಸೀನ ಧರಿ ಪರಬಾಪ ಎಷ್ಟು ಜಾನಿ ಜಗದ ಜನನಿಕ ಚರಣ ಮನೈಲೆ ಶಿರ್ ರಾಖಿ ಕುರುಪತಿ ಪರೆ ಝರ್ ಚರಣಮ ಚತುರ್ಥಿ ಘರ್ನಿ ಮನ್ ಭಯಕನ ಅಧಿಕ ಕಾತರ ಸೋರ ಕರಿ ಸ್ನಾನ ಕರ್ಚನ್ ಶಾಸ್ತ್ರ ವಿಧಿಸಿತ ನಾಯ್ನ ಜಲಧರಿ ಹೇ ದುರ್ಗೆ ಸವಲಾಯಿ ಪರ್ಪನಿ ದಿನೆ ಕೌಮರ್ ಸ್ವರೂಪ ಕೋಭಿ ತೇಜ ತಿಮ್ರೋ ಪನಿ ಬಾಲ ಸೂರ್ಯ ಸರಿಕೋ ಮುಖಪೂರ್ಣ ಚಂದ್ರ ಜಾಯಿ
1: ಸಮ್ರಾಟ ಮಹಾತಿ ಪಾಂಡವ ವಾಸನ್ ಕುಮಾ ಭಾಷಣ ಕಾಧಿಕಾ ಗೋರಚ ಗರುಣ ದಾನ ಬಹರು ನಗ್ಮ ರಾವಣ ನಾಶಿಕಾ ಸಂಚಲ ಭೈ ಗುಮಾ

0: ಹಾರ್ದಿಕ್ ನಿಮಂತ್ರಣ.
1: ದೋಲ್ಖಾ ಜಿಲ್ಲಾ ಭೀಮೇಶ್ವರ ನಗರ ಪಾಲಿಕಾ ವಾರ್ಡ್ ನಂಬರ್ 9 ಫುಲ್ಬಾರಿ ಗುಮ್ತಿ ನಿವಾಸಿ ರಾಜಕುಮಾರ ಲಾಮಾ ಯಹಿ ಮಿತಿ 2083 ಭದೌ 10 ಗತೆ ರಸುವಾ ಬಾಡಿ ಪರಿ ಬೇಪತ್ತಾ ಹುನು ಭಯಕ್ಕೆ